ಮಿಲನ್ ಗೀತೆ ಪದಮಾಲಾವ ನೆಲು ಪ್ರಣಾಂದುಗಿಂಗ್, ಸಂಗೀತೆ ನಾಲ್ಕ ಅಂಜನ ಕುಮಾರಗಿಂಗ್, ಗಾಯನಿಕರನ್ನ ಸಸಿಕಾ ನಿಸಾನ್ಸಿಲ ಪಾವಿಲ ಯನ ಸದಗ್ಗನ ತಮ ಮೇ ಗೀತೆ ಕಿಯಾನ್ನಿ.